ಸೋಯ ಜಾಡ್ಬೋಯೇ ಜಂತ ನಾನು ಪೋಹನಿ ಗಣತನ ಬಂದನ ಮನ ಬೋಯ್ ಸೋಯ ಪೇ ಗಣತನ ಜಸ್ಬಕೋಯ್ ನಚ್ಚ ನಚ್ಚ ಸಚ್ಚಲೇ ಸೋ